ಇಂದಿನ ನೆಗಚಿದೆ ಪಪ್ಪ ಎರಡಾವುದು ಪಾಟು. ನಂಗೆ ಗಟ್ಟಿದೋಗೆ ಮದುವೆ ಮಾಡಿದೋಗಿ ಹೆಣ್ಣ ಕೇತ್ ನೋಡಿ ಹೆಣ್ಣು ಮದುವೆಗೆ ಒಪ್ಪಿಟ್ಟ ಅತನ್ಲೆ ಅಪ್ಪರ ಏರ್ಪಾಡೆಲ್ಲ ನಂಗೆ ಮಾಡುದು. ಅದುಗಾಂದೇಗೆ ಒಂದು ಟೈಮ್ ಎತ್ತಿನ ಆ ಎಡಪಟ್ಟ ಟೈಮ್ದೋಗೆ ನಂಗೆ ಕೂಸು ಏನು ನೆನ್ಸಿನ ಹೆಣ್ಣು ತ ಒಪ್ಪಿಟ್ಟುವೆ ದಾರಿಗೆ ಅರಿಯಾದಂಗೆ ಹೋಯೇ ಆ ಹೆಣ್ಣು ಅದೇ ನೋಡಿತು ಒಂದು ಹುಡುವ ಅತಂದಿಗೆ ಒಂದು ಕುಣ್ಣ ಒಂದು ಆಸೆ ಬಂದರ ಅತ್ತಮಾಕೆ ಹೆಣ್ಣುನ ಅಟ್ಟಿಗೆ ಹೋಗೋಕು ಹೆಣ್ಣುಗ ಸುದ್ದಿಯೂ ಹೇಗಾಕು ಆಲೆ ಹೆಣ್ಣು ಮನಗ ಹೋಗುದುಗ ಸೃಷ್ಟಿ ಕಷ್ಟಪಡು ಕೆಟ್ಟದಟ್ಟ ಮುಡಿಯ ಅತಂದೇಗಾಕು ಎತ್ತ ಹೋಯಿ ನಾ ಹೆಣ್ಣು ಅಂತ ನೋಡಿದು ಬಂದೆ ಅತ್ತಿಂದ ಯೂಸ್ ನೋಡಿದ್ರ ಆ ಟೈಮ್ದಾಗೆ ಹೆಣ್ಣು ಅದೇ ಹೊರಸ್ ಬಂದಂಗೆ ಮಾಡಿ ಅದೇ ಮಗ ತೋರಿಸಲೆ ನಂಗೆ ಒಂದು ಸಂತೋಷ ಆಲೆ ಅತ್ತೆಲ್ಲ ಮಗ ತೋರಿಸು ಮುಡಿಯಲ್ಲೇ ಹೆಣ್ಣುಗೂ ಒಂದು ಸುಗ್ಗ ಅಟ್ರತಾನೆ ನೋಡಿ ತೊಯ್ದಾರೆ ಹಿಡುತ್ತಡದೆ ಆಸಗತ್ತ ಕೂಸಿನ ಪತ್ತಿ ಒಂದು ಅರಿಯ ಹೆಣ್ಣಿನ ಪತ್ತಿ ಕೂಸುಗೂ ಒಂದು ಅರಿಯ ಆಲೆ ಒಂದು ಗವ ಅಂಬುದು ಎರಡಾಗ ಹೋಸು ಅಟ್ಟೊಂದೇ ಅಟ್ರ ಅತ್ತಮಾಕ ಟೈಮ್ದಾಗೆ ಆ ಹೆಣ್ಣುನ ಮಗವ ಎತ್ತ ಈ ಕೂಸು ನೋಡಿನ ಅದುಗೆ ಏತ ಕದ್ರತಾ ಇದು ಒಂದು ಸೂಪರ್ ಆದ ಲವ್ ಸಾಂಗ್ ನಂಗಾಗಿ ಬಂದು ನಡೆದೆ ಕೇತ್ ನೋಡುವು.

ಇಂದಿನ ನಿಗದಿದ ಒಪ್ಪ ನೆರವು ಪಾಟು. ಕಾಲ ಕಾಲ ಅಂದ ನಂಗ ದಿಸಗ ನಂಬಿಕೆ ಬೀತ. ಒಂದು ವಿಷಯ ನಡೆದಲ ಅದಕ್ಕೊಂದು ಅರ್ಥ ಇಡದೆ ಆತಿಂದಿಗೆ ನಂಬಿನ. ಉದಾಹರಣವ ಕಾಕ ಆದ್ರ ಆತನ್ಲೆ ಅದು ಒಂದು ಅರ್ಥ ಏನ, ಕಿಚ್ಚು ಮರದ್ರ ಆತನ್ಲೆ ಅದು ಒಂದು ಅರ್ಥ ಏನ. ಅಲೆ ಇದು ಬಂದು ಇಯಲ್ಬಾ ನೋಡ್ಬೋದು. ಒಂದು ಕಾಕ ಆದ್ರ ಆತನ್ಲೆ ನಂಗ ಮನೆ ಮೇಲೆ ನಿದ್ದು ನಂಗ ಮನೆ ನೋಡಿ ಆಗ್ಬೋದು ಅತ್ತಂದಿ ಏನ. ಇದೇ ಮಕ್ಕ ಕಿಚ್ಚು ಬಂದು ತನ್ನಾಲ ಮುರ್ಬೋದು. ಅತ್ಮಾಕ ಆಲೆ ನಂಗೆ ಏನೇ ಈಗಿನ ಹಿಂದೂ ನಾಯಿಗೆ ಮನೆಗೆ ಸ್ವಂತಕಾರ ಬಂದಾರ ಮಾಕೆ ಅತ್ತಂದಿಗೆ ನಂಗೋಸ್ ನಂಗೆ ಮಾತಾಡ. ಇದು ಬಂದು ನಂಬಿಕೆ. ಅದು ಉಣ್ಣ ಯಾರವೋ ಇಲ್ಲಿಯೋ ಅದು ನಂಗೆ ಅರಿಯಾರ. ಆಲೆ ಆ ನಂಬಿಕೆ ಬೀತೋ ಒಂದು ಸಿಂಗರವಾದ ಪಾಟು ಕಟ್ಟಿದ್ದಾರೆ. ಪಾಠ ಕತ್ ನೋಡುವೋ.